0: ಮತ್ತು ಇಲ್ಲಿ ತುಂ ಬರ್ಡೆ ಬುಸಿಟಮೆ ಪೆನ್ ಫ್ರೆಕ್ಸಾಮ್ ಇತುಂ ಕಸ್ತಮರಿಲೋಂ ಕರ್ಬಿ ತುಂ ಇಸಿ ನಿಯಮ ಹುಡ್ಸಿತಮೆ ಇಲ್ಲ ಸೊ ಕೆನಾಂಗ್ ಸೊ ಡೊಕೊ ಪಸಿ ಅಲ್ಲಂಗ ತುಂ ದಾಂಗ ನೀಲ್ ತುಂ ಬಹಾ ಲೊಂಗಾನ್ ಮತ್ತೆ ನೀಲ್ ತುಂ ನಾ ಫಾರ್ಮ್ ಲೊಂಗಾನ್ ಹುಮ್ರಿಸಿ ಲಡಾಕ್ ಪೆನ್ಸಿ ಕೆ ಪೋನ್ ಪೋನ್ ಇತ್ಲೋ
1: ನೌಲಿ ಲಾ ಫಾರ್ಮ್ ಪುಲೋ ಲಗೆ ಪಂಗ್ರೆಂಗ್ ಅಹೆಮಲೊಂಗ್ ಸನ್ ಕೋನ ಬಿದು ಇಗ್ಲೋ ಲಾ ಪೆನ್ ಕೋ ಪಿಪಿ ಅಜದ್ ಇಗ್ಲೋ ನಲಿ ಪೆನ್ ಥಾನ್ ಪೋನ್ ಇಗ್ ದಿಮಾ
0: ನೋ ನೋ ಮಾತ್ ನೀಲಿ ಲೊಂಗ್ ಕೆ ಇಸಿ ಜಿಪುದಾಮ ತಂಗ್ತೆ ಲಡಾಕ್ ಲೋಕಲ್ ಬ್ರಿಡ್ ಸೈಡ್ ಅಸ್ಸಾಂ ಬ್ರಿಡ್ ಸೈಡ್ ಕೆಚೆಂಗ್ ಕೆ ಲಾ ಪೆನ್ ಚುನೆಂಗ್ ಪೆನ್ ನೀಲಿ ತುಂ ಲಡಾಕ್ ಹಲಾ ಸಿರುಹಿ ಪಬಿ ವಾನ್ ಸಿ ನೀಲಿ ತುಂ ನೋನ್ ಅಪ್ರಮಾನ್ ಲಾಂಗ್ ಪೊನ್ ಬೊಮ್ ಲಾಂಗ್ ಲಾ ಪೆನ್ ಬೇರೆ ಸಾಕ್ ತಾ ದು ನೋ ನೋ ಮಾತ್ ಕೆ ಲಾ ಸಂಥಮ ಹನ್ವೇಸಿ ಮತ್ತೆ ಅಬಿ ಸಿ ನೀಲಿ ತುಂ ಪಂಗ್ರೆಂಗ್ ಠೇಕ್ ಚೊಟ್ಲಾಂಗ್
1: ಲಾ ಸಿರುಹಿ ಪುಬಾಂಗ್ ಕೆ ನಂಗ್ಲಿ ಕುನಾತ್ ಪೆನ್ ಸಿಕ್ಕಿ ವಾನ್ ಇಕ್ಲ
0: ಲಾ ನೀಲಿ ತುಂ ಪು ಘಟಿ ನಟು ಪೆನ್ ಸಿ ವಾನ್ ಹೆ ಲಡಾಕ್ ಲೋಕಲ್ ಫಾರ್ಮ್ ಅಟು ಲಂಗ್ ಪೆನ್ ಸಿ ವಾನ್ ಡೈರೆಕ್ಟ್ ನೀಲಿ ತುಂ ಲಾ ಅಡ್ವರ್ಟೈಸ್ಮೆಂಟ್ ಬಾಂಗ್ ಕೆ ಪಿದು ಸೆತಾ ಮೆ ಹಲತು ಲಂಗ್ ಪೆನ್ ನೀಲಿ ತುಂ ವಾನ್ ವೇಲಾಂಗ್ ನೋ ನಂಬರ್ ಕೆ ಅಥೆಮಾ ನೀಲಿ ತುಂ ಕಚರ್ಲಿ ನೈ ಮತ್ತೆ ಕಚನಿ ನೈ ಸೊಂಡ ಉಲಾ
1: ಕಲಾ
0: ಲಾ ಪೊಸಿ ನೀಲಿ ತುಂ ಅದೊಡ್ಡ ಸೊಡಾಕ್ ಪೊಸಿ ನೋ ನಂಬರ್ ಕೆ ಲಾ ಅಪಿ ಜೊನ್ ಲಾ ಪೆನ್ ಅಲ್ಲು ಜೊನ್ ಸಿರುಹಿ ಲಾ ಜೊನಿಯನ್ ಸಿ ದುಚೊಡ್ ಲಂಗ್ ನೀಲಿ ಲಂಗ್
1: ಬಿರಿ ಸಾಕ್ ನಲಿ ನಿಂಕಾನ್ ಕೊ ಅನ್ ಲೋ ಕೆ ಪಂಗ್ ರೆಂಗ್ ಪೊನ್ ಪಿನಿಂಗ್ ನಿಂಕಾನ್ ಅನ್ ಗೆ
0: ಬಿರಿ ಸಾಕ್ ಬಾಂಗ್ ನೋ ನನ್ ಲತಾ ಲಾ ಅಂತಕ್ ಥೈಲೋ ನಿಂಕಾನ್ ಥ್ರಕ್ ಬಗ್ಲು ಪೊ ನಿಂಕಾನ್ ಥ್ರಕ್ ಥ್ರಕ್ ಬಾಗ್ ಸೆತಾ ಮೇ ಲಕೆ ನೀಲಿ ಪ್ರೊಫೆಷನಲ್ ಫನ್ ಗಲಿ ಮತ್ತೆ ಇಸಿ ಅಲ್ಲೋನ್ ಫನಿ ಗದಿ ನೀಲಿ ಕೆ ಲಾಂಗ್ ಕಾಂಗ್ ಟು ಲಾ ಬಾಂಗ್ ಅಕೈ ತುಮ್ ಲಾ ಬಿರಿ ಸಾಕ್ ಪಂಗ್ ರೆಂಗ್ ಪಿಕ್ ಮತಿ ಅಮಾ ಕೆ ಲಾಂಗ್ ದುನ್ ಅಲ್ಲೋನ್ ಲುಪಿ ಗಸೋನ್ ಅಮಾ ಸಿನ್ ಲಿತಾ ಎನೆ ಲಪು ಅಲ್ಲೋನ್ ಫನ್ ಸೆಕೆ ಬಾಂಗ್ ಅಪ್ಪದ ಬಾಂಗ್ ಕೆ ಲಾ ನೀಲಿ ತುಮ್ ಬಿಸ್ನೆಸ್ ಪರ್ಪಸ್ ಫನ್ ಗಲಿ ಎನೆ ಲಪು ಕೆ ಲಾಂಗ್ ಪೆನ್ ಇಸಿ ನೆಂಗ್ ಮನೆ ಲಾಂಗ್ ಮೇ ಬಸ್ತು ಪಿನಾಕ್ ಲಾ ಬೇರೆ ಸಾಕ ಬಾಂಗ್ ಕೆದಿ ಅನ್ ಕಲಾನಾಟ ಅಲ್ಲ ತುಂಬ ಬಾಂಗ್ ಅಸಾ ಪೂಜೋ ಮುಚ
1: ಲಾ ಸನ್ ದೊ ಅನ್ನ ಬಿ ಪುಸಿತಾಮಿ ಲಪು ಎಲಂಗ್ ವೆಟ್ ಸಿ ನಲಿ ಬಿರಾ ಪ್ರೊಮ್ ಲಪು ಇಗ್ಲಮ ಮಾಂತಂಗ್ ದೆ ಅಕಪ್ರೆ ಕಪ್ರೆ ಅಹೆಮ್ ಸೆಮಾರ್ ಪಿ ಸಿ ಅಕಪ್ರೆ ಕಪ್ರೆ ಸಿ ಲಪು ಕಿ ಬಿ ಇಗ್ಲೋ ಲಪು ಇಗ್ಲಮ
0: ನೋ ನೋ ಮಾತ್ ಕೆ ಲಾ ಎಲಂಗ್ ವೆಟ್ ಆ ರೋಯ್ ಲಂಗ್ ಸಿನೆ ತುಂ ಪದುಲಾ ಲಾ ಎಲಂಗ್ ವೆಟ್ ಸಿ ಬಿರಾ ತೋಲ್ ಬೇರೆ ಸಾಕ್ ಲಾ ಪೆನ್ ಸಿರುಹಿ ಲಾ ಪೆನ್ ಲಾ ದಾಗ್ಲಿ ತುಂ ಲೋಕಲ್ ಹನ್ವೆ ಮುಖಾಂತ ಎಲಂಗ್ ವೆಟ್ ಸಿ ಲಾ ತುಂ ಫನ್ ಅಹೆಮ್ ಥಿಕ್ ಪಿ ಇಗ್ಲೋ
1: ತಂಗ್ತೆ ಲಾ ಬಿ ಆನ್ ಬಂಗ್ಕೆ ಕುಪುಸನ್ ಲೋ ನಲಿ ತುಂ ಕಿ ಪಿ ಪಿ ಕೆ ಲಾ ಕೆ ನಾಮ್ ಇಗ್ಲೋಮ ಮತಂಗ್ತಿ ಲಪು ಅಮೆಥಾಂಗ್ ಸಿ ಪಚೋಪಾನ್ ಇಗ್ಲೋಮ
0: ನೋ ನೋ ಮಾತ್ ಕೆ ಲಡಾಕ್ ಹಬ್ಬಿದ ಹವಾರ್ ಲಂಗ್ ಪೆನಾ ಪೊರ್ ಲತುಂ ಕಿ ಚುನಂಗ್ ಯಾ ಬಾಬ್ ದುಪಿಕ್ ಲಪೆನ್ ಬರಿಖಾ ಸೆಕ್ ಬಂಗೆ ಲತುಂ ಹಬ್ಬಿದ ಬಾಬ್ ಪೆನ್ಸಿ ಲತುಂ ಸಿ ಪಂಕ್ರಾಂಗ್ ಲೋ ನೋ ನೋ ಸೋನ್ ನೆಂಕ್ರೆಂಗ್ ಹುದ್ ಖೊರಾಂಗ್ ಹುದ್ ಲುಪುತಂಗ್ತೆ ಅಹಕ್ಪತ್ ಪಿಂಗೆ ಲತುಂ ಫಾನ್ ಥೆಂಗ್ ಥೆ ಪಿನಂಗಿ ಲಪೆನ್ ಬಾಬ್ ಅರ್ಬು ತಮೆ ಕೊಮ್ ಸಮ ಪಸಿ ಬಾಬ್ ಅರ್ಬು ಕ್ರೆಂಗ್ ಕ್ರಾಂಗ್ ಲಪು ಸೋನ್ ಅದನಾ ರಿ ಪಿದಂ ಪೊ ಲಪೆನ್ ಥೆಂಗ್ ಥೆ ಪೆನ್ ಪಿಸಿ ಲತುಂ ಫಾನ್ ನಿಲಿತುಂ ನನು ಕೊಕೆ ಲನಾಬೊ
1: ನಂಗ್ಲಿ ಥೆಂಗ್ ಥೆ ಕೆ ನಾಮ್ ಇಗ್ಲೋಮಾ ಮತಂಗ್ ದೇ ಮೆಥಾಂಗ್ ಗತಿ ಕಿ ಥೆಂಗ್ ಥೆ ಸಿ ಲಪು ಕಿ ಪಿ ಇಗ್ಲೋಮಾ
0: ಲಾ ಥೆಂಗ್ ಥೆ ಬಂಗ್ ನಿಲ್ ತುಮೆನಾ ಸಿ ದಕ್ ತಿಕ್ಕಿ ದೆ ನೆಂಕಾನ ಸೇಕ್ ಲೋಂಗ್ 10-15 ಕ್ವಿಂಟಲ್ ಬಗ ಥೆಂಗ್ ಥೆ ಬಿ ಪಿಪೊ ಆ ನೆಂಕಾನ್ ಪರ್ ಜೊನ್ ಕೆ ಪಿನಂಗ್ ನೆ ಲಾ ತುಮ ಫಾನ್ ಲಾ ನೆಂಕ್ರೆಂಗ್ ಹುದ್ ಜೆನೆವಾ ನೋನ್ ಲಾ ಜನವರಿ ಪೆನ್ ಮಾರ್ಚ್ ಲಾ ಚಕ್ಲೋ ಜನಿ ಜನ್ ಥಮ ಫಾನ್ ಸಿಕ್ ಪಿನಂಗ್ ಕೊ ಲಾ ಪೆನ್ ಏಪ್ರಿಲ್ ಪೆನ್ ಲೋ ತಂಗ್ ತೆ ಹಲಾ ಬಾಬ ಮುಖನ ಸಿಂಗ್ ಜೊಕ್ ಟು ಇಪೊ ಆನ್ ಹಲ ಪಾನ್ ಬಂಗ್ ಕೆ ನಿಲ್ ತುಮ ಥೆಂಗ್ ಥೆ ಪಿ ಪೆದರ್ ಸಿ ದಚೊ ಲಾ ಸಂಜೆ
1: ತಂಗ್ ತೆ ಲಾ ಪೋನ ಬಿ ಕಿ ಆಂಗ್ ಬಂಗ್ ಕೆ ನಾಲಿ ಕಲನಾ ಲೋಂ ಪಿನೆ ಕತೋರ ಲಾ ಪುಸನ್ ದು ಇಗ್ಮಾ
0: ನೋ ನಮಾ ಲಾ ಸನ್ ಕತೋರ ಥಾಂಗ್ ಮತ್ತ ವೇಗ್ಲಾಂಗ್ ಹೈ ಲಾ ನಿಲಿ ಲೋಂ ನಂಗ ಚರಾಬ್ ದುನ ಬಂಗ್ ದು ಇನ್ನು ತಿನ್ ಸೋ ಸೋ ನಿಲಿ ಸಿ ಬಿಪನ್ ಲೋ ಲಾ ನಿಲಿ ತುಂ ಅಲಂಗ್ ಅಲಂಗ್ ಲಿನ ಚರಾಬ್ ದುನ ಲೋ ಜಲ ಸಂಜ
1: ನಾಲಿ ತುಂ ಬಹೈ ನಿ ವೆಸಿ ಲಾ ಪೋ ಕಿಲನಾ ಪೋ ಇಗ್ಲೋ ಮಾ
0: ಲಾ ಸನ್ ಇಗ್ಲಾ ನೋ ನಮಾ ಕಿ ಲಾ ಸನ್ ಲಾ ಪೆನ್ ನಿಲಿ ಹೆಮ ಸೋರ ಬಂಗ್ ದಸಮೆನ್ ಪೆನ್ ನಂಗ ಚರಾಬ್ ದುನ ಲೋ ಜೆನೆಬಾ ಲಾ ಹನ್ವೇ ತುಂ ಸಿ ತಮೆ ಲಾ ಮೆಟರ್ನಿಟಿ ಯಹುದ್
1: kala
0: so homosa dokogti ase veterinary doctor mon hang nang system e tong sekot pen pen long le dediti lang tun da kona ne sai dam joi po kala dora dokogti masin non nil hema sorbang la maternity a case na thu bang ke alang le sinang sira bundet la la son
1: ke me ek pigalam lo mrik sang hola bang ke adon thulam the nil nang li phanar jo thik lang bi dum han avur pen pachok don ni phanar le tum na vaccine lai ta pipon igma
0: vaccine bang ke kenang sori lo ಅಥೆ ಇಸಿ ಫಾರ್ಮ್ ಜಂಗ್ ಸಿ ಕುಲಿ ಪುಟಂಗ್ದೆ ಲಡಾಕ್ ನಂಗ್ಲಿ ಅವೇ ವೇಸಿ ತಮೆ 10-15 lakh ಹನ್ವೆ ದುಕೊಕ್ ಜಿ ಅತಂಕಾ ಲಂಗ್ಡಾಮ್ ಮುಟಂಗ್ದೆ ಆನ್ ಅವೋರ್ ಜಂಗ್ ಸಿ ನಂಗ್ಲಿ ರೋಗ್ಲು ಪುಟಂಗ್ದೆ ಲಬಂಗ್ ಸೋ ಅಬಿಯನ್ ಕಿನ್ ಹೋಗ್ ಲಾಭ ಜಿ ಲಾಸಿ ನಿಲಿ ತುಮ್ ವೆಟನರಿ ಟುಂಪೆನ್ ಲಸೊನ್ ಜೋಗಜೋಗ್ ಕುರಿಸಿ ನೆಂಕಾನೆ ಸಿಗ್ ಅಲಾಂಗ್ ಪಿ ಪಿ ಆರ್ ಲಪೆನ್ ಗೋಟ್ ಪಾಕ್ಸ್ ಲಬ ಸೋ ವ್ಯಾಕ್ಸಿನ್ ಬಂಕೆ ಮನೆ ಕಿನಾಂಗ್ ಸೋ ಇಗ್ಲು ಲಹಿನಿ ವ್ಯಾಕ್ಸಿನ್ ಪಿಲುತಂಗ್ದೆ ಬಿ ಎ ತುಮ್ ಅವೋರ್ ಅಕ್ರಂಪೆನ್ ಅಕಿಜೋಗ್ಲ
1: ᱛᱟᱝᱛᱮ ᱞᱟ ᱵᱟᱝᱥᱚ ᱵᱮᱠᱥᱤᱱ ᱯᱤᱯᱚ ᱯᱚᱞᱚ ᱛᱟᱝᱛᱮ ᱱᱟᱞᱮ ᱛᱚ ᱢᱮᱛᱷᱟᱝ ᱥᱤ ᱦᱟᱫᱟᱠ ᱵᱮᱴᱮᱱᱟᱨᱤ ᱰᱚᱠᱴᱚᱨ ᱵᱟᱞᱟ ᱵᱤᱮᱯᱷᱮ ᱟᱛᱚ ᱢᱟᱱ ᱵᱩᱥᱤ ᱛᱟᱢᱤ ᱱᱟᱞᱮ ᱛᱩᱢ ᱥᱤ ᱪᱮᱯᱟᱨ ᱡᱩᱛᱟᱢ ᱤᱜᱞᱚ ᱢᱟ
0: ᱞᱟᱥᱚᱱ ᱞᱚᱱᱮ ᱛᱩᱢ ᱵᱮᱴᱟ ᱯᱤᱯᱚ ᱟᱱᱟᱞᱟᱝ ᱛᱩᱢ ᱵᱟᱝ ᱯᱚ ᱟᱞᱟᱝ ᱛᱩᱢ ᱞᱟ ᱟᱞᱟᱝ ᱛᱩᱢ ᱟᱠᱟᱢ ᱟᱥᱟᱭᱟᱝ ᱫᱮ

0: ಚಿ ಆರಿ ಮೋಬಣಾಂದು ಪೋನೆ ಹಾಯಿ
1: ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ
0: ನೀ